ಕುಟುಂಬವನ್ನಾಗಿ ಇರುವುದು ಬಿಟ್ಟು ಕುಂಕುಂಬದಲ್ಲಿ ಅತ್ಯಂತ ಕುಂಕುಂಬವನ್ನಾಗಿ ಸುಖವು ಸುಖ ತಂದೆ ಸುಖಕ್ಕೆ ಕಲಿಯುತ್ತ ನೈತೆ ಕಲಿ ಆಯ್ತು ಸುಮಾರಾಗಿ ಕಾರಣ ಬೆಳಿ ಇದರಂತೆ ಏಳು ಹುಡುಗ ಕಲಿ ಆದೀತು ಲಗಿ ಅಸಿ ಚಿಸಾ ಅಲುಕ ಲಗಿ ಅಸಿ ಚಿಸಾ ಮುತ ಲಗಿ ಅಸಿ ಚಿಕಾ ಉರುವ ಸಮ ಲಗಿ ಅಸಿ ಚಿಕಾ ಹದರಂದಿರಿಗೆ ಸಮ ಲಗಿ ಅಸಿ ಚಿಕಾ ಗುಬಲಕ್ಕಾಗಿ ಲಗಿ ಅಸಿ ಚಿಕಾ ಗುಬೋಕು ಅಂಬ ಅಂಗುಬೋಕು ಅಂಬ ಲೇಹುವ ಕುಜಿ ಜಿಲಂ ಕಸ ಸಾಸಿ ನಸರಲ್ ಡಿಸೀಸ್ ವತು ಅದನ್ನ ಗುರುಬ ಡಿಸೀಸ್ ತಗು ವತು ಗುಬಕು ವತಬಿ ಮಾನ ತಬಿ ಅಸಿಸ ಅದನ್ನ ಅಂಕಾತು ಅಲ್ಲರ್ ಗುಬಿಯ ಕುಂಬ ಇಂದ್ರಿಕ್ಕೆ ಕುಟುಂ ಸರ್ಕೋಸು ಅಲ್ಲದೆ ಜೀತ ಸಿದ್ಧ ಇಸವರ್ಣ ಅದನ್ನದು ಅಜ್ಜಿ ದಸರ್ ಗುಬಿಯ ವಕುಂ ಎಲ್ಲ ಅರಬ್ಬಿ ಎಲ್ಲೇ ಅಲ್ಲದಿನ ಉಪಂಜಿದಿಲ್ಲ ವರಬ್ಬುಕು ಕುಮ ಉಪಂಜಿದುಕು ಸಾಧ್ಯೂಹು ದಾಹಕ ಕುಬೌಕ ಕಾಮಕ ಹಾಗಾ ಸುರಾಸ ಮುಕ್ತಿಯಲ್ಲಿ ಒಂದು ಕಿನಿ ಕಪಲ್ಕಿ ಒಂದು ಕಮದಿ ಸಿಗಲಿ.